ಗೆಲುವಿನ ಹರಣ ಅಸ್ಮರಣ ಮರಕೆಂದೇ ಶಸ್ತ್ರ ಸಂತಾನ ಸುಖದಿಂದ ಉನ್ನತಿ ರಖವಾಲಿ ಸುಖ ಸಂತಾಕರಣ ದುರ್ಮದ್ರಣ ಕೆಲವೇ ಹರಣ ಅಸ್ಮರಣ ಜಯ ಜಯ ಜಕಾರಣ ಸೃಷ್ಟಿ ವಾರಣ ಮಂ ಪ್ರತ್ವಾರಣ ಜಯ ದೇವನ್ ಜಯ ದೇವನ್.